ಕಬೆನೆ ಆಗಿ ಒಂದರ ತಪ್ಪು ಸತ್ತರು ನಕೊಂತಿ ಅದು ಅತ್ವಂತಿ ತಂಗಿರ ಇರೋಯ್ ತಿರವು ಮತ್ತೆ ಕೇಸ್ತೇ ಕೈರಿಯ ಉಯನಿ ಮೇವ್ರ ಒಕ್ಕ ಪಯ್ಯನಿ ಮೇವ್ರ ಅಂಕೋಲ್ ಕೂಕರನ್ ತಾಯಕ್ಕೆ ಕೂ ಕೈ ಅವನು ಕೂ ಮೈ ಕೈ ಮಾಯ್ರು ಚಿಕಾನಿಯು ಕೊಮ್ಮತ್ತೆ ನಾನು ನಾನು ಕೈ ಹಾಕಿ ತವು ಕೊರ ಕೊರಡ ಸ್ವಲ್ಪ ಕೌರ ಮೇರಮ್ಮ ಕೂಡಿ ಹುಕ್ಕಿನಿ ಕಕ್ಕೊರಡವನ್ ನಾನು ಮ್ಯಾಮ್ ಕಾಂತನಿ ಸುಬುಸಿ ಕೊತ್ತೇತು ಆಯ ಮೊಂತೆ ಮಾ ಕಂತ್ಯವು ಆಯು ಪಕೊನ ಕೂ ಕೀರ ಇರೋನ್ ತಾಮ್ ನಿಂ ಮರಿರೋಯ್ಗೆ ಪಸಿನ ತೀ ಮೆತ್ತು ಅಲ್ಲಿ ಪತಾನಿಕೋ ತಾಮ್ ತಂಗಿ ಅಮ್ರೌ ಅಮ್ರೋಯ್ ಓಂ ಕೇಸ್ತೇ ಕೇರಿಯೈ ನಿಮ್ಮೆವ್ ಇನ್ನರು ನರೌತು ಅರತಪು ನಿಮ್ಮಕು ನರಪೂ ಪೂತಕಿನ ನಮ್ಮೆ ಕಾರೇಸ ಪಯಾಮನ್ ತೀಮೆತೋ ಅತಿ ಮ್ಯಾವನ್ ಕಸಿ ತುವ ನಾಗ್ ಅರು ಪೊನ್ನನು ಮ್ಯಾಮ್ ಕಾಂತನಿ ಅತ್ಯತು ಇದು ಕೀರನಿ ಕಪೆನ್ ಆ ಇನ್ನಮ್ಮೆನ ಅಯ್ಯೋರನಿ ಕಪೆನ ಈಗ ಅಮ್ರೌ ಮ್ಯಾಮ್ ಕಕ ಪಯ್ಯ ಕೋಯ್ ಅತ್ಯತು ಆಯ್ತು ಮೆನ್ನನ್ ತಿನ್ಮೆನ್ ಅತ್ಯತು ಅತಿ ತಮ್ಮ ಯೇಸು ಕ್ರಿಸ್ತೋ ಆತಿನಸ್ ಅತ್ಯತು ಅತಿ ತಾಮ್ನೆ ಯರೆ ರೌರಿ ನಮ್ಮ ಕೈ ಆರು ಮೀ ಮಕ್ಕಿ ಪಕ್ಷಿ.